0: ಸಂಯುಕ್ತ ಸರ್ಕಾರ ಅಪರಾಧಗಳು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕೇಳಿದರೆ ಸಹ ಇದಕ್ಕೂ ಅಂಶತರ ಪಡೆಯುವ ಪ್ರತಿಷ್ಠಾಪಗಳನ್ನು ಅವರು ಸಾಂಸ್ಕೃತಿಕ ಸಂಪ್ರದಾಯ ನೀವು ನಿಭಾಯಿಸಲು ಅತಿ ಪ್ರಕಾಶಿ ಅಧಿಕಾರಿಗಳು ಹಾಗೂ ಸಹ
1: ಸಂಸ್ಕೃತಿ ಸಂಪದ ಮೂಲ ಪದ್ಧತಿ ಸಂಸ್ಕೃತಿ ಸಂಪದ

0: ಯಾಕಂದ್ರೆ ನೀರು ಬಿಟ್ಟಿದ್ದಾವೆ ಅವರಲ್ಲಿ ಅವರಿಗೆ ಸೇರಿದ್ರು ರಾಮೇಶ್ವರಿಗೆ ಸೇರಿದ್ರು ಬಿಟ್ಟು ಬೆಚ್ಚಬಿಡಬೇಕು
1: अंतर्राष्ट्रीय प्रसंग युके में एंडी बर्नम नया प्रधानमंत्री बने।